ನಿಗದಿಗ ಆಕಾಶವಾಣಿ ಶಿಲಾಂಗ್ ಪರ್ವತ ನಂಗ ಭಾಗನಿಕ ಪೋ ನಗನಿಕ ಸ್ಟೇಷನ್ ನಿ ಪ್ರಿಯಾಂಗ್ ಸಂಗ ಭಾಯ್ ಫಿ ಬಾರೋ ಶಿಕಿ ಪ್ರೋಗ್ರಾಮ್ ಕಿಬಾ ಮಂತಾ ಸಿಂಗ ನಕ ಆಕಾಶವಾಣಿ ಶಿಲಾಂಗ್ ಬಾ ಫಿಲಾಪ್ ನಿ ಸಂಗ ಹೌಲೈಸ್ ಪಾಸ್ ಪುನ್ಯ ಪಾಯಿಂಟ್ ಆರ್ ಮೀಟರ್ಸ್ ಮೀಡಿಯಂ ವೇವ್ ವೈರಿಂಗ್ ಕಬ ಫ್ರಾಂಸ್ ಪಾಂಡ ಪಸಾ ಕಿಲಾ ಹರ್ಟ್ಸ್ ಹಾಕ್ ಟಿ ಟಿ ಎಟ್ ಬಾ ಫಿಲಾರ್ ಬನ್ ಯೋ ಸಂಗ ಹಾಕ ನ್ಯೂಸ್ ಆನ್ ಏರ್ ಆ್ಯಪ್.